ಹಾ ರಾಘವ ಸೌಮಿತ್ರೀತರ ಔತ್ಸುಕ್ಕೆ ದಾಟ. ಚಲ ರಾಘವ ಚಲ, ಪಹಾಯ ಜನಕಾಚಿ ಮಿಥಿಲ. ಉತ್ಸಾಹನೇ ನಿಘತಿ ಮುನಿಜನ, ಉತ್ಸಾಹನೇ ನಿಘತಿ ಮುನಿಜನ, ಚಲ ಸಂಗತಿ ದೋಘೆ ಆಪಣ. ಚಲ ಸಂಗತಿ ದೋಘೆ ಆಪಣ, ಆಪಣ ಹೋತಾ ಸಹ ಪ್ರವಾಸಿ ಭಾಗ್ಯ ತರುವೇ ಫಲ. ಚಲ ರಾಘವ ಚಲ, ಪಹಾಯ ಜನಕಾಚಿ ಮಿಲ.